ಸುರಮೀಸಗ ಜಟಾಜೂಟ ಮುನಿ ತಿರುಮುನ ನೆರೆಯಗ ನಾರದುಡು ತಂಬುರಮೀಸ ಜಟಾಜೂಟ ಮುನಿ ತಿರುಮುನ ನೆರೆಯಗ ನಾರದುಡು ತಂಬುರಮೀಸ ಜಟಾಜೂಟ ಮುನಿ ತಿರುಮುನ ನೆರೆಯ ತ್ರಿಶೂಲಂಬುದಾದ್ರಿ ಪುದುವರುಡು ತದಿಂ ಕದಿಂ ಕದಿಂ ಕದಿತ ಕಯನು ತ್ರಿಶೂಲಂಬುದಾದ್ರಿ ಪುದುವರುಡು ತದಿಂ ಕದಿಂ ಕದಿಂ ಕದಿ

0: ಶಿರಮು ಭಿನ್ನಮು ಶೇಷದ ಚೂಡುಡಿಂದ
1: ಅಣ್ಣ ಭೀಮಸೇನ, ವೀರಿತೋ ಈ ಮಾಟಲೆಂದುಕು.
2: ಹಾಗೆಂದಿ

ಬುರಮೀತಗ ಜಟಾಜೂಟ ಮುನು ತಿರುಮುನ ಮೆರೆಯಗ ಮಾರದು ದೂತಂ ಬುರಮೀತ ಜಟಾಜೂಟ ಮುನು ತಿರುಮುನ ಮೆರೆಯಗ ಮಾರದು ದೂತಂ ಬುರಮೀತ ಜಟಾಜೂಟ ಮುನು ತಿರುಮುನ ಮೆರೆಯ ತ್ರಿಶೂಲಂಬುದಾತ್ರಿ ಪುತುಗರುಡು ತದಿಂ ತದಿಂ ತದಿಂ ತದಿತ ಕಯನುತು ತ್ರಿಶೂಲಂಬುದಾತ್ರಿ ಪುತುಗರುಡು ತದಿಂ ತದಿಂ ತದಿಂ